ਗੰਗ ਸ਼ਤ ਚੰਦ੍ਰ ਹਵਿਸ਼ ਚਰੰਦਨ ਛਿਦ੍ਰਮ ਉਪਾਰਿਯ ਦੋ ਹਰੀ ਕ੃ਤ್ਵਾ ਗਹਾਸਂ ਖਰਂ ਉਤ੍ਸ੍ਵਰੋਪਨਮ ਨਿਮਿਲਿਤਾਕ್ಷಂ ਚ ਗ੍ರಿಹೇ ಮಹಾಜ ವಿಶ್ವಕ್ಸ್ಫುರಂತಂ ಗ್ರಹನಾತುರಂ ಹರೇರ್ ವ್ಯಾಲೋಯತಾ ಕುಂಕುಲಿಶಾಂಶತರ್ವಚಂ ತ್ವಾರ್ಯೂರುಂ ಮಾಪತ್ಯ ದದಾರ ಲೀಲಯಾ ನಾಖೈರ್ಯತಾ ಹಿಂ ಗರುದೋ ಮಹಾ